ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಶ್ರೀರಾಮ ನಿನ್ನ ಪಾದವ ತೋರೋ. ಶ್ರೀಪಾದರಾಯರ ರಚನೆ, ಹಾಡಿದ್ದಾರೆ ಗಣಪತಿ ಭಟ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗ್ನಿಂಗ್, ಶ್ರೀರಾಮ ನಿನ್ನ ಪಾದವ ತೋರೋ, ರಿಟನ್ ಬೈ ಶ್ರೀಪಾದರಾಯ, ಸಂಗ್ ಬೈ ಗಣಪತಿ ಭಟ್.

ಮೊರೆ ಹೊಕ್ಕೆ ಹರಿ ನಿನ್ನ ಚರಣ ಕಮಲವ ನಾನು, ಕನಕದಾಸರ ಈ ರಚನೆಗೆ ದನಿಯಾಗಿದ್ದರೆ ಮಥುರಾ ದೀಕ್ಷಿತ್. ನೌ ಅ ಕಾಂಪೊಸಿಷನ್ ಆಫ್ ಕನಕದಾಸ ಸಂಗ್ ಬೈ ಮಥುರಾ ದೀಕ್ಷಿತ್. ಮೊರೆ ಹೊಕ್ಕೆ ಹರಿ ನಿನ್ನ ಚರಣ ಕಮಲವ ನಾನು.

ಎಚ್ಕೆ ನಾರಾಯಣ ಅವರ ದನಿಯಲ್ಲಿ ಈಗ ಕೇಳಿ ಮುಪ್ಪಿನ ಷಡಾಕ್ಷರಿ ಅವರ ರಚನೆ ಮಾ ಏ ನೀನತಿ ಚಲುವೆ, ಮಾ ಏ ನೀನತಿ ಚಲುವೆ, ರಿಟನ್ ಬೈ ಮುಪ್ಪಿನ ಷಡಾಕ್ಷರಿ, ಸಾಂಗ್ ಬೈ ಎಚ್ಕೆ ನಾರಾಯಣ.

ಶಿಲೆಯೊಳಗಣ ಪಾವಕನಂತೆ ಅಲ್ಲಮ ಪ್ರಭು ವಿರಚಿತ ವಚನ ದನಿಯಾಗಿದ್ದಾರೆ ಲತಾ ಜಹಗೀರ್ದಾರ್. ಲತಾ ಜಹಗೀರ್ದಾರ್ ನೌ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಲ್ಲಮ ಪ್ರಭು. ಶಿಲೆಯೊಳಗಣ ಪಾವಕನಂತೆ

ಎಂ ವೆಂಕಟೇಶ್ ಕುಮಾರ್ ಅವರ ದನಿಯಲ್ಲಿ ಶಿಶುನಾಳ ಶರೀಫರ ರಚನೆ ಬೆಳಗಾಗುವ ತನಕ ಕುಳಿತು ನೋಡೋ. ನಾವು ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಶಿಶುನಾಳ ಶರೀಫ್, ಬೆಳಗಾಗುವ ತನಕ ಕುಳಿತು ನೋಡೋ.

ರಜನಿ ಗುರ್ಲಾ ಹೊಸೂರ್ ಅವರ ದನಿಯಲ್ಲಿ ಪುರಂದರದಾಸರ ಒಂದು ರಚನೆ, ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯನಾಮವೋ. ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯನಾಮವೋ. ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ರಜನಿ ಗುರ್ಲಾ ಹೊಸೂರ್.

ಬೆರೆಯಬಾರದೆ ತಿಳಿದು ಬೆರೆಯಬಾರದೆ. ಸರ್ಪಭೂಷಣ ಶಿವಯೋಗಿಯವರ ರಚನೆ, ದನಿಯಾಗಿದ್ದಾರೆ ಅನಂತ ಕುಲಕರ್ಣಿ. ಅನಂತ ಕುಲಕರ್ಣಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಸರ್ಪಭೂಷಣ ಶಿವಯೋಗಿ. ಬೆರೆಯಬಾರದೆ ತಿಳಿದು ಬೆರೆಯಬಾರದೆ.

ಶಿವಾನಂದ ಪಾಟೀಲ್ ಅವರ ದನಿಯಲ್ಲಿ ಈಗ ಆಲಮಪ್ರಭು ವಿರಚಿತ ವಚನ ಕಲ್ಯಾಣವೆಂಬ ಪ್ರಣತಿಯಲ್ಲಿ, ವಚನ ರಿಟನ್ ಬೈ ಆಲಮಪ್ರಭು, ಸಂಗ್ ಬೈ ಶಿವಾನಂದ ಪಾಟೀಲ್.

ಭಕ್ತಿಕುಸುಮ ಅಂಜನಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅನುಪಮ. ಹೋದ ತರಗತಿಯಲ್ಲಿ ಯಾವ ಕೃತಿ ಪಾಠ ಮಾಡ್ತಾ ಇದ್ದೆ?
1: ಕಾಂಬೋಜಿ ರಾಗದ್ದು ಲಂಬೋದರಂ ಅವಲಂಬೆ.
2: ಯಾರ ಕೃತಿ ಇದು?
1: ಮೈಸೂರು ವಾಸುದೇವಾಚಾರ್ಯರ.
2: ಹೌದು, ರೂಪಕ್ ತಾಳದಲ್ಲಿದೆ ಅಲ್ವಾ? ಇದರ ಪಲ್ಲವಿಯ ಭಾಗ 6 ಸಂಗತಿಗಳು ಅಲ್ವಾ, ಅದನ್ನ ಪಾಠ ಮಾಡಿದ್ದೆ. ಅರ್ಥ ಆಗಿದೆಯಾ?
1: ಅರ್ಥ ಆಗಿದೆ ಮೇಡಮ್.
2: ಅರ್ಥ ಆಗಿದೆ. ಯಾವ್ದು ಅರ್ಥಪ್ಪ ಆದ್ರೆ ತಿರ್ಗಾ ಹೇಳ್ಕೊಡ್ತೀನಿ.

ಒಮ್ಮೆ ಆರೋಹಣಾವರೋಹಣ ಹಾಡಿಕೊಂಡು ಒಂದೊಂದು ಸ್ವರವನ್ನು ಹಾಡಿಕೊಂಡು ಸಾಹಿತ್ಯವನ್ನು ಎರಡೆರಡು ಸಲ ಹಾಡಿ, ಸ್ವರ ಒಂದು ಸಲ, ಸಾಹಿತ್ಯ ಎರಡು ಸಲ, ಒಂದೊಂದು ಸಂಗತಿಯನ್ನು ಹಾಡಿ

0: ಆರನೇ ಸಂಕ್ತಿ ಸ್ವರ ಹಾಡಿ ಆರನೇ ಸಂಕ್ತಿ.
1: ಪ ಮ ಮ ಗರಿ ಗರಿ ಸ ಸ ಸ ಪ ಧ ಸ ಗ ಮ ಗರಿ ಸರಿ ಗ ಮ ಪ ದ.

0: ಅನುಪಲ್ಲವಿಯ ಶುದ್ಧ ಸಾಹಿತ್ಯ. ತುಂಬುರು ನಾರದ ವಿನುತಂ ಲಂಬಾಲಕ ಮಿಭವದನಂ. ಹೇಳಿ ಬರ್ಕೊಂಡ್ರ?
1: ಹಾಂ, ಬರ್ಕೋತ.
0: ತುಂಬುರು ನಾರದ ವಿನುತಂ ಲಂಬಾಲಕ ಮಿಭವದನಂ. ಹೇಳಿ.
1: ತುಂಬುರು ನಾರದ ವಿನುತಂ ಲಂಬಾಲಕ ಮಿಭವದನಂ.
0: ಹೌದು. ಈಗ ತುಂಬುರು ನಾರದ ವಿನುತಂನಲ್ಲಿ ಮೊದಲನೇ ಸಂಕ್ತಿ ಒಂದಕ್ಷರ ಬಿಟ್ಟು, ದ

ಗೊತ್ತಾಯ್ತಾ ಈಗ. ಲಂಬ ಲಕ ಅದು ಲಂಬ ಲಕ ಅಂತ ಹಾಡ್ಕೊಳ್ಳಿ, ಪ ಸ ನೀದ ನೀದಪ್ಪ ಹಾಡ್ಕೊಳ್ಳಿ. ಲಂ

0: ಇವಾಗ ಅನುಪಲ್ವಿಯೇ ಮೊದಲನೇ ಸಂಗತಿ, ಎರಡನೇ ಸಂಗತಿ ಎರಡನ್ನು ಸ್ವರ ಹಾಡ್ಕೊಂಡು ಹಾಡಿ.
1: ದಸ ನಿದ ಪ ಮಗ ಪ ದಸ,
0: ಒಂದ್ಸಲ ಅಲ್ಲಿಗೆ ನಿಲ್ಲಿಸ್ಕೊಂಡು ಆಮೇಲೆ ಪದಸ ಪದಸ ಹಾಡ್ಕೋಬಹುದು.
1: ತುಂಬುರು ನರದ ವಿನುತಂ,
0: ನಿಂತ್ಕೊಳ್ಳಿ ಆಮೇಲೆ ಈ ಸಂಗತಿನ ಹಾಡಿ ಹಾಡಿ.
1: ತುಂಬುರು ನರದ ವಿನುತಂ, ತುಂಬುರು ನರದ ವಿನುತಂ, ಪದಸ ಮಪದಸ ನಿದ ಮಪದ.

0: ಎರಡನೇದು ಸ್ವರ ಹಾಡಿ.
1: ದಸ ನಿದ ಪ ನಿದ ಪ ಮ ಗ ಪ ದ ಸರಿ ಹರಿ ಸ ಪ ಸ ಸ ನಿದ ನಿದ ಪ ಪ ದ ದ ಪ ಮ ಗ ಮ ಗ ರಿ ಮ ಗ ಸರಿ ಗ
2: ಪ ಸ ಸ ನಿದ ನಿದ ಪ ಪ ದ ದ ಪ ಪ ದ ದ ಪ ಮ ಗ ಮ ಗ ರಿ ಮ

0: ಇಲ್ಲಿ ತನಕ ಚೆನ್ನಾಗಿ ಅಭ್ಯಾಸ ಮಾಡಿ.
1: ಆಯ್ತು ಮೇಡಮ್,
0: ಮುಂದಿನ ತರಗತಿಯಲ್ಲಿ ಮುಂದಕ್ಕೆ ಹೇಳ್ಕೊಡ್ತೀನಿ.
1: ಆಯ್ತು ಮೇಡಮ್, ನಮಸ್ಕಾರ.
0: ನಮಸ್ಕಾರಮ್ಮ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್. ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರ ಸರೋದ್ ವಾದನ ಕೇಳುವಿರಿ. ರಾಗ್ ಯಮನ್.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ಪ್ರದೀಪ್ ಭರೋಟ್. ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಆನಂತ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ರಾಗ್ ತೋಡಿ.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ.

0: ಇದುವರೆಗೆ ಅನಂತ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿ ಚೈತನ್ಯ ಕುಮಾರ್ ಅವರಿಂದ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿದ್ದಾರೆ ವಿದ್ವಾನ್ ಮೈಸೂರು ಅರ್ಧಯಾಕರ್ ಮಂಗ ಎಂ ಗುರುರಾಜ್. ಕೇಳಿ ಚಕ್ಕನಿ ರಾಜಮಾರ್ಗಮೋ, ಕರಹರ ಪ್ರಿಯರಾಗ ಆದಿತಾಳದಲ್ಲಿದೆ ರಚನೆ ತ್ಯಾಗರಾಜರು. Dear listeners, welcome to today's Carnatic Classical Music Program. In today's program, we bring you flute recital by C. Chaitanya Kumar. He is accompanied on the violin by Vidwan Mysuru Ardayakar, on the mridangam Yam Guru Raj. Let us listen to a composition of Tyagaraja, Chakkani Rajamargamo, set to Karahara Priyaraga, Adithala.

ಸಿ ಚೈತನ್ಯ ಕುಮಾರ್ ಅವರ ಕೊಳಲು ವಾದನದಲ್ಲಿ ತ್ಯಾಗರಾಜರ ಕೃತಿಯನ್ನು ಕೇಳಿದಿರಿ. ಕರಹರ ಪ್ರಿಯರಾಗ ಆದಿತಾಳದಲ್ಲಿ ಪ್ರಸಾರವಾಯಿತು. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಸಹಕಾರ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ಸಿ ಚೈತನ್ಯ ಕುಮಾರ್. ಇಟ್ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್ ಆನ್ ದ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಜೋಗಿಯಾ ಕಾಲಿಂಗ್ರ.
2: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ಶೇಖರ್ ಬೋರ್ಕರ್. ರಾಗ್ ಜೋಗಿಯಾ ಕಾಲಿಂಗ್ರ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಂಕರ್ ಕೌಡಿಮಟ್ಟಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬೃಂದಾವನಿ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ಶೇಖರ್ ಬೋರ್ಕರ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬೃಂದಾವನಿ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೌಡಿಮಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಶೇಖರ್ ಬೋರ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.
3: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
4: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ವಿದ್ವಾನ್ ಎಂಟಿ ಸೆಲ್ವನಾರಾಯಣ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಎಂಟಿ ಚಂದ್ರಶೇಖರನ್, ಮೃದಂಗ ವಿದ್ವಾನ್ ಗುರುವಾಯೂರು ದೊರೈ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಮೊದಲಿಗೆ ಕಲ್ಯಾಣಿ ರಾಗದ ವರ್ಣ ಆದಿತಾಳದಲ್ಲಿದೆ ವನಜಾಕ್ಷಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you vocal rendition by Vidwan M. T. Selvanarayana. Accompanies are on the violin Vidwan M. Chandrasekaran, on the mridangam Vidwan Guruvayuru Dorai, on the khanjira Vidwan B. N. Chandramouli. To begin with, Varna set to Kalyani Raga Adithala, Vanajakshi.

ಶರಣು ಸಿದ್ಧಿವಿನಾಯಕ ಪುರಂದರದಾಸರ ದೇವರನಾಮ ಸೌರಾಷ್ಟ್ರ ರಾಗ ಮಿಶ್ರ ಛಾಪುತಾಳ. ಶರಣು ಸಿದ್ಧಿವಿನಾಯಕ ರಿಟನ್ ಬೈ ಪುರಂದರದಾಸ ಸೆಟ್ಟು ಸೌರಾಷ್ಟ್ರ ರಾಗ ಮಿಶ್ರ ಛಾಪುತಾಳ.

ವಿದ್ವಾನ್ ಎಂಟಿ ಸೆಲ್ವನಾರಾಯಣ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಎಂ ಚಂದ್ರಶೇಖರನ್, ಮೃದಂಗ ವಿದ್ವಾನ್ ಗುರುವಾಯೂರು ದೊರೈ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ತೋಳಿರಾಗ ಆದಿತಾಳದಲ್ಲಿದೆ, ಕೊಲುವ ಮರಗದ. ಜಿ ಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದ್ವಾನ್ ಎಂ ಟಿ ಸೆಲ್ವನಾರಾಯಣ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಎಂ ಚಂದ್ರಶೇಖರನ್, ಆನ್ ದ ಮೃದಂಗಂ ವಿದ್ವಾನ್ ಗುರುವಾಯೂರು ದೊರೈ, ಆನ್ ದ ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ ನೌ ಲೆಟ್ ಅಸ್

ಇದುವರೆಗೂ ವಿದ್ವಾನ್ ಎಂಟಿ ಸೆಲ್ವನಾರಾಯಣ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಎಂ ಚಂದ್ರಶೇಖರನ್, ಮೃದಂಗ ವಿದ್ವಾನ್ ಗುರುವಾಯೂರು ದೊರೈ, ಖಂಜರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ವಿದ್ವಾನ್ ಎಂ ಟಿ ಸೆಲ್ವನಾರಾಯಣ. ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಎಂ ಚಂದ್ರಶೇಖರನ್, ಆನ್ ದ ಮೃದಂಗಂ ವಿದ್ವಾನ್ ಗುರುವಾಯೂರು ದೊರೈ, ಆನ್ ದ ಖಂಜರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

ದಿಂಗನ ಕತ ಧಡನ್ನ ಕತ ಕತ್ರಿ ಕಿಟ್ಟ ತಾಕಿತೆ ಟಕಿಟ್ಟ ಕತ್ರಿ ಕಿಟ್ಟ ಧಕಿಟ್ಟ ಧಾಕಿತೆ ಧಾಕಿ ನನ್ನ ಘನ ನನ್ನ ಗಗತ್ರಿ ಕಿಟ್ಟ ತಾಕಿಡದಕ್ಕೆ ದಿಂಗಡ ತಂಗಡದ ಧಾಕಿ ನನ್ನ ನನ್ನ ಘನ ನನ್ನ ಗಗತ್ರಿ ಕಿಟ್ಟ ತಾಕಿಡದಕ್ಕೆ ದಿಂಗಡ ತಂಗಡದ ಧಾಕಿ ನನ್ನ ನನ್ನ ಘನ ನನ್ನ ಗಗತ್ರಿ ಕಿಟ್ಟ ತಾಕಿಡದಕ್ಕೆ ದಿಂಗಡ ತಂಗಡದ ದಿಂಗನ

ಗಂಡ್ರಿಗೆ ತಾಗಿ ತೆಟ್ಟೆ ಹೇಗೆ ತೆಟ್ಟೆ ಕದಿಗನ್ನ ದೇಗಿ ತಾಗಿ ತೆಟ್ಟೆ ಕತಗದಿಗನ್ನ ಹೇಗೆ ತೆಟ್ಟೆ ತಾಗಿ ತೆಟ್ಟೆ ಕತಗದಿಗನ್ನ ಹೇಗೆ ತೆಟ್ಟೆ ತಾಗಿನ ದೇ ತಾಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ ದೇ ತಗನ್ನ

ಕಾದರ್ಪ ದಲನೆ ದಿಗದಿಗ ಕರ ಕುಠಾರ ಕಾಟತ ಕೊಟ್ಟಿಲೆ ತಿರುಗಡದಕ ತಾಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಸುಭ ಸುಂದ ಮಾಲಗಲೆ ಮುಂಡ ವೀರ ದಾಗಡದಕ ಧುಮಕಡದಕ ಧಾ ದಿನ ದಿನ ಚತುರ ನನಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ತ್ರಾತ ಶಂಖ ಚಕ್ರ ಕರ ಗದಾ ಪದುಮ ಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕಡದಕ ಧುಮಕಡದಕ ಧಾ ಟಕೆಟ ಧಕೆಟ ಧಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮ ರು ಡಮ ಡಿಮ ಡಿಮಿ ಡಿಮ ತಗ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ಧಾ ಧಾ ಡಿಮಿ ಡಿಮಿ ತಗ ತಗ ತಗ ಧಾ ಡಿಮಿ ಡಿಮಿ ತಗ ತಗ ದೂರಗ